ಕೈಲಾಸ ಕಾಸು ಜೀಕೋಶ ಮೊನ್ನೆ ಮಹಿರ ಬಣ್ಣ ಲಾಗಿ ಆ ಇಂದ್ರ ಪತಿ ಮಾರದ್ ನಡೆಯಲ್ಲ